ಚಿತ್ರದ ಭಾಗದ ಮೋಹುಣನು ಕೆತ್ತಿದ ಲಕ್ಷ್ಮಿ ಅಭದ ಮಣಿತ್ರದ ಭಾಗದ ಮೋಹುಣನು ನೀಗದ ಪಂಕಜ